0: ಐಕ್ಪನು ಹೇಮಾ ಸರ್ ದೇಸಾಯ ಅಂಜಾವಾಜಾತ್ಲೆ ಕಥಾ ನಿಕ್ತೆ ಸುಮೇಗಲೆ
1: ಕೂಣ ಮಾತೆಲೆ ಏನ್ ಜಾವನ್ ಆಸಾ ಎ ಖೆರೀತ್ ಕಾಂತಾರ ಆಮ್ಚ್ಯಾ ಕುರುಣರಾಂಕ್ ಜೆ ಹಾವೇನ್ ಗೊಳ್ಳಾ ತಾಣಿ ಮುಣು ಕಾಂತಾರ ದಾಸಾಂಕ್ ಆನಿ ಕಾದಾರಾಂಕ್ ಕೊಂಕಣಿ ಭಾಷೆನ್ ಜಾ ವರ್ವೀ ಕೊಂಕಣಿ ಭಾಷೆಕುಯ್ ಬರೋ ಮಾನ್ ಮೇವತಲೋ ಆನಿ ಲೋಕಾಕುಯ್ ಬರೇ ದಿಸ್ತೇಲೆ ಜನ್ನಾ ಸೊಗಳೆ ಮುಜ್ಗ್ ಆನಿ ಕ್ರೂನರ್ ಜಾವನ್ ಆಸಾತ್ ಗೋಯಕಾರ ಆಯ್ಕಾತ್ ಬಿಕೂಣ್ ಮಾತೆಲೆ ಜೆ ಮುಂಟಾ ಎಂ ಬೋಯರ್ ಮಜಾ ಸಾಂಗಾತಾನ್.